0: ಅರ್ಥ.
1: ಭಾಗವತ್ ದಿಸ್ ಇಸ್ ಅಗೇನ್ ಪ್ರಾಚನ್
0: ಪಾದಪಾಚಾರ್ಯ ಬಂದ ಮಾಸ್ತ್ರ ಪ್ರಸ್ತುತ ಇಸ್ತಿರಿ ಪಾದಪಾಚಾರ್ಯ ಜೋಸಿ ದಟ್ಟ ಚಂಬಲಕೂರ್.